ಸಮಸ್ಯಾಮಿ ಸಮಸ್ಯಾಂಗೇಕೈನಂದ್ರೇಮೇಕ್ಷೇಣ್ರಜ್ಜಸ್ವರಾಮ ಹರಗಂಧಿಗಂಧಯೇಶ್ವರೋಪಂ ಮಾರಕ್ಕಿತರಂ ಮಂದರಮಾನಂ ಪ್ರತಿಜ್ಞಾನಾವರುದ್ರಭಯಂತಂ ದೂರೇರ್ಧಾರಂ ದತ್ತಲಿಂಗಮೇಲೇರ್ಸ್ತುತಸ್ತಂಭೇ ವಿದಾರಾಸ್ಯಸ್ಮೇ ರಾಮಾಭೇದಜಾಮಾರುದ್ರಶ್ರುತೀ ನಿಯಾಸಂತರಮಾವೃಡರೋಜಾಗ್ರಜೋಭೂ ಚ